ಜ್ಞಾನಿ ಆ ನಿರುಪಕಾರೆ ರೇ ಮೇರೆ ಪಕ್ನ ಪಡೆಯ ಪಕಿತಾನಿ ಮುಚ್ರಿ ಕುಂಡ್ಯ ಆ ಚಿತ್ರ ಕುಂಡ್ಯ ಉಲರು ದುದು ಪಕಾಲೆ ರೇ ಮೇರೆ ಮುಚ್ರಿ ಕುಂಡ್ಯ ಮುಚ್ರಿ ಮೆಡ್ಲಿ ಆ ನಿರುಪಕಾಲೆ ರೇ ಮೇರೆ ಚಿತ್ರ ಕುಂಡ್ಯ ಚಿತ್ರ ಮೆಡ್ಲಿ ಉಲರು ದುದು ಚೀಲೇ

0: ತಾನಿ ಆ ನಿರುಪಕಾಲೆ ರೆ ಮೇರೆ ಪಕ್ನ ಪಾಡ್ಯ ಪಕೀತಾನಿ ಉಲರುದು ಚೀಲರ್
1: ಮೋಚರಿ
0: ಕುಂಡ್ಯಾಡ್ ಆ ಚೀತರ ಕುಂಡ್ಯಾಡ್ ಉಲರುದು ಚೀಲರ್ ಪೇಲಾ ಪಕಾಲೆ ರೆ ಮೇರೆ ಮೋಚರಿ ಕುಂಡ್ಯಾ ಮೋಚರಿ ದಾಟಿ ಆ

ಚೆಲ್ಲಿ ನೀರು ಕೋಕಾಲೆ ರೆ ಮೇರೆ ಕೊಕ್ಕಡ ಗುಡಿಯ ಕೊಕ್ಕಡ ಮೆಡ್ಲಿ ಉಲೇರು ದುದು ಉಲೇ ಮೋಚರಿ ಗುಂಡ್ಯ.